ಸ್ಥಾನವಲಸಿನ ಶುದ್ಧ ದೇವದೂತಿ ಅಂತ ಮವಾ ಪಾಲನೆ ಸರ್ವವ್ಯಾಪ್ತ ಸರ್ವ ಪರಾಕ್ರಮ ಮಹೋತ್ತಮ ದೇವಿ ಅಲ್ಲ ಸದಾ ಕಾಲ ಸದಾ ಕಾಲದ ಮಹಿಮೆಯ ಸೇಲು ಸ್ವರ್ಗವಲ ವೆಡವಾಸೆ ಕರಣ ಶುದ್ಧ ದೇವದೂತೆ ಒಬ್ಬಹಸೇ ಶುದ್ಧೈ ಶುದ್ಧೈ ಕಿಯಮಿನ್ ದಿವಾರ ದೇಖಿ ನೋಣವತ್ವ ಗಾಯನ ಕರೋಯ ಪುನ್ವನ ಸಹ ದೇವನ ಇಹಲ ಸ್ವರ್ಗವಲ ವೆಡವಾಸೆ ಕರಣ ಒಬಗೆ ಶುದ್ಧ ದೇವದೂತೆ ದಹಸ್ವರ ದಹಸ ದಸ ದಸಾತ್ಮರ ದಸ ದಹಸಾಕ್ತವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆಯ ಪಸಗತ ಒಬ್ಬ ಹಂಸೆ ಇದರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ

ರಿದಿವಲಾಗೆಬಿನ್ ನೆಗೆನೆ ಕುಮರಿ ಕೌರುದು ಗೀಪದ ರಚನೆಯ ಸಹ ಸಂಗೀತ ನಿರ್ಮಾಣೆ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.